ಛನ್ ಕಿ ಝನ ನ ಝನ ನ ಝನ ಸಾನಿ ದ ಪ ಮ ಪ ಗ ಮ ಪ ಮ ಘರ ಸಾ ಸಾ ಪಾನಿ ರೇ ಸಾ ಪಾನಿ ರೇ ಸಾ ಪಾನಿ ರೇ ಸಾ ತಾಲು ಪೆ ಮನ ಕಿ ಝಾಂಜರ್ ಛನ್ ಕಿ ಪತ್ರ